ತೆಗೆನಕ್ಕೆ ಧುಮ್ಮಕಿಟ್ಟಿರ್ತಕ್ಕ ಧನ್ಯಕ್ಕೆ ತಿಕ್ಕ ತಾ ಕಿಟ್ಟ ಧನ್ಯಕ್ಕೆ ತಿಕ್ಕ ತಾ ತಾ.